ಆಕಾಶವಾಣಿ ಕರ್ಗಿಲಿಕನ ತಂದುಕ್ ಸ್ಫ್ರೋಚು ಪಶನ್ಯುತ್ಪಿ ಫೆಸ್ಪ ಪ್ರೋಗ್ರಾಮ್ ಗಾಂಧಿ ಗಸಲಿ ದಿರಿಂಗ ಸಿರ್ಪುವ ಸ್ನಾಭಿನ್ಯೋತ್ಖನ್ ರಿಂಚನ್ ಯನ್ ಖಾನುಂ ಸಾಕ್ಪ ಅಚಿ ಇಯಂ ರಿಶಿಕ್ ಜುನ ಸಲಾಂ ಪುಫ್ರೋತ್ ಮೋಚನ್ ಸೋಷಿಕ್ ರಿಂಚನ್ ಸ್ನಾಭ ಖನುನ್ ದಿ ಫೆಸ್ಪ ಜ್ಗ್ರಿಗ್ರಿಮೋನಿ ಸ್ತ್ರೋಲಿಕಾ ಅಚಸ್ ಫಯುಲ್ ಭಾರತಿ ರಾಂವಾಂಗಿ ಥಮಯಂ ದುನ್ಸಿ ರಂಗ್ ಜುಕ್ಸೆಲ್ ಲಸೆಸ್ರೋಲ್ ಖನ್ ಯಂ ಖುರಿ ಅದಂ ತಶದ್ದುತಿ ಸಂಜೋನಿ ಫ್ಯಾ ಮಿಯುಲ್ ಗಂಗ್ ಪ್ಯಂ ರಿಶ್ಚಿಶ್ಚನ್ ನ ಮೋಚನ್ ಲನ್ಮಿ ಯಂ ಅರ್ದೊಂಗ್ ಮರುನಿ ಲಕ್ನ ಫಯುಲಿ ಶಾಶ್ರಿತಿ ಫ್ಯಾ ಸ್ತ್ರೋ ಚೊಂಗ್ಸೆ ಸಾನಾ ಖುರೆ ಲಸ್ ಬಖನ್ ಮಹಾತ್ಮ ಗಾಂಧಿ ಮಿಸೆ ಲೋಶ್ಯತುನಿ ಸ್ಕೊರ್ದ ರಿಕ್ಯುಸ್ ನ ಹಗೋಲೆನ್ಮಿ ಫ್ರಲುಕ್ಸ್ ಮೆನ್ಯೋತ್ ರಿಂಚನ್ ಯನ್ ಖನುನ್ ದುನಿ ಛಿರ್ಪ್ಯಂ ಯಂತೆ ಸಿಕ್ಸೆ ದುಕ್ತುಕ್ ಮಹಾತ್ಮ ಗಾಂಧೀಸ್ ಫ್ರೂನಿ ಲಸ್ಸೋ ಲಸ್ಸೋನಿ ಕ ಛರ್ಖಬೆನ್ ರಂ ಖಸ್ತುಂಗ ದುಕ್ಸೆ ding hispani khaskang be phraluks benyut khanin gandhi ji smolet ngas lamgang putyao sambasalen sung ni khapu khorang childan cha doksare ngas sam phun sak gobgyal cher kya ba shelchap suni snang am milushas bu chu strol chig dan en doksare dun langi anis nga de yung mi jiksmuni chor dang sang jas khanin men innang ngas kwees perawla mongmeek kier kuse baskan men. Ngas shirtsotu nikana ltan machakan di nispani ka tserkaben lzajbina fetsakpa zama chige mene zan midun me tarchat bas. Yang nganyambo di lasuzuan drespifia ni achono kielan bax gyak gangmeega nir kaba shtan pobase langse dukskanangin. nga ngari len ma cha khan gumbei ka singing sop thop cha sung yang shirtsut phun ni phya ni singing ayot khan khau yole